0: ಸ್ನಾನ ಪೂರ್ಣಿಮ ಆಫ್ ಲಾರ್ಡ್ ಜಗನ್ನಾಥ್ ಅಟ್ ಪುರಿ ಟುಡೇ ಮಾರ್ಕಿಂಗ್ ದ ಸೆರೆಮೋನಿಯಲ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಇಯರ್ಸ್ ರಥ ಯಾತ್ರಾ ಫೆಸ್ಟಿವಿಟೀಸ್. ಅಮಿಡ್ ಅನ್ ಅಟ್ಮೋಸ್ಫಿಯರ್ ಆಫ್ ಪ್ರೊಫೌಂಡ್ ಡಿವೋಷನ್, ಲಾರ್ಡ್ ಜಗನ್ನಾಥ್, ಲಾರ್ಡ್ ಬಲಭದ್ರ, ದೇವಿ ಸುಭದ್ರ ಅಂಡ್ ಲಾರ್ಡ್ ಸುದರ್ಶನ್ ವೇರ್ ಸೆರೆಮೋನಿಯಲಿ ಎಸ್ಕಾರ್ಟೆಡ್ ಇನ್ ದ ಟ್ರಾಡಿಷನಲ್ ಪಹಂಡಿ ಬಿಜೆ ಪ್ರೊಸೆಷನ್ ಫ್ರಮ್ ದ ಸಂಕ್ಟಮ್ ಸಂಕ್ಟೋರಿಯಂ ಟು ದ ಸ್ನಾನ ಮಂಡಪ್, ಅಕಂಪನಿಡ್ ಬೈ ದ ರೆವರೇಟಿಂಗ್ ಸ್ಟ್ರೆನ್ಸ್ ಆಫ್ ಕಾನ್ಸೆಲ್ಸ್, ಸಿಂಬಲ್ಸ್ ಅಂಡ್ ಟೆಂಪಲ್ ಪರ್ಕಿಸನ್. ಇನ್ ಅಕಾರ್ಡೆನ್ಸ್ ವಿತ್ ಸೆಂಚುರೀಸ್ ಓಲ್ಡ್ ಟೆಂಪಲ್ ಟ್ರಾಡಿಷನ್ಸ್, ದ ಡೇಟ್ ಇಸ್ ಅ ರಿಚುಲಿ ಬ್ಯಾತ್ ವಿತ್ 108 ಪಿಚರ್ಸ್ ಆಫ್ ಸ್ಯಾಂಕ್ಟಿಫೈಡ್ ಫ್ರಾಗ್ರೆಂಟ್ ವಾಟರ್ ಡ್ರನ್ ಫ್ರಮ್ ದ ಸಕ್ರೆಟ್ ಸುನಾಕುವ ಆರ್ ಗೋಲ್ಡನ್ ವೆಲ್ ವಿದ್ ಇನ್ ದ ಟೆಂಪಲ್ ಪ್ರೆಸಿನಿಂಗ್ಸ್. ಫಾಲೋಯಿಂಗ್ ದ ಎಲಾಬೊರೇಟ್ ಎವಲ್ಯೂಷನ್, ದ ಡೇಟ್ ಇಸ್ ವೇರ್ ಅಡೋನ್ಡ್ ಇನ್ ದ ಡಿಸ್ಟಿಂಕ್ಟಿವ್ ಗಜಾನನ ಆರ್ ಹಾತಿ ವೇಸ. ದೇ ವಿಲ್ ನೌ ರಿಮೇನ್ ಇನ್ ರಿಚುವಲ್ ಶೆಕ್ಲೂಸನ್ ಡ್ಯೂರಿಂಗ್ ದ ಫೋರ್ಟ್ ನೈಟ್ ಲಾಂಗ್ ಅಣಸರ ಪೀರಿಯಡ್ ಬಿಫೋರ್ ರಿಅಪರಿಂಗ್ ಫಾರ್ ದ ನವಜೌವನ ದರ್ಶನ ಅಹೆಡ್ ಆಫ್ ದ ಅನ್ವಲ್ ರಥ ಯಾತ್ರಾ ಶೆಡ್ಯೂಲ್ ಟು ಕಮೆನ್ಸ್ ಆನ್ ದ 16th ಆಫ್ ನೆಕ್ಸ್ಟ್ ಮಂತ್. ಪ್ರಕಾಶ್ ದಾಸ್, ಆಕಾಶವಾಣಿ ನ್ಯೂಸ್, ಭುವನೇಶ್ವರ್.
1: Commerce and Industry Minister Piyush Goyal is leading a high-level Indian business delegation to Athens in Greece after concluding his visit to the United Kingdom with a focus on strengthening trade, investment and strategic economic cooperation. The Commerce and Industry Ministry said during the visit to Greece, the delegation will participate in presentations and startup pitches at the Athens Startup Business Incubator. The delegation will also hold focused roundtable discussions with Indian and Greek industry leaders at the Athens Chamber of Commerce and Industry, covering infrastructure, digitalization and defense, and food and agriculture. Former Bangladesh Prime Minister Sheikh Hasina has said she will return to Bangladesh before the end of this year, despite facing legal cases, a death sentence, and a ban on the political activities of the Awami League. Raising fresh questions over the exclusion of one of the country's largest political parties from the political process. In an interview with a TV channel, Hasina described the cases against her as politically motivated and accused the current authorities of using the judiciary to eliminate the Awami League from Bangladesh's political landscape. Hasina's remarks came as the Awami League observed its 77th founding anniversary amid a nationwide ban on its activities and extensive security measures. China has imposed new export controls on 40 Japanese entities, accusing them of contributing to Japan's remilitarization as tensions between the two countries continue to rise. China's Commerce Ministry placed 20 entities on an export control list. In the knockout stage of the FIFA World Cup, Canada beat South Africa 1-0 for its first knockout match victory at Los Angeles in the United States. Stephen Eustachio of Canada scored the goal in the second minute of second half stoppage time. Co-hosts Canada hung on with strong defensive play in the final minutes and advanced to face the Netherlands or Morocco in Houston on Saturday, July the 4th. The India Meteorological Department, IMD, has forecast heavy to very heavy rainfall over sub-Himalayan West Bengal and Sikkim till tomorrow. The Met Department also predicted heavy rainfall over Arunachal Pradesh, Assam, Meghalaya, Kerala and Mahe till Wednesday. And now before we end the bulletin, the headlines once again. President Draupadi Murmu to present gallantry awards at Rashtrapati Bhavan in New Delhi this evening. Three-decade pending Yamuna water-sharing project between Haryana and Rajasthan gets approval today. Supreme Court refuses urgent hearing on PIL seeking court-monitored probe into alleged financial irregularities in Ram Mandir donations case. CBSE exempts current class 10th batch from free language policy. Government introduces improvement notice mechanism to promote ease of doing business. SIR set to begin in Delhi tomorrow. And in FIFA World Cup, Canada beat South Africa 1-0 in first knockout match at Los Angeles. With that, we end the midday news.
2: FM 103 இசையோடு என்றும் நீங்கள்.
3: நேரம் 2:15.
4: ஃபைப்ராய்ட்ஸ் பிரச்சனை இருக்கிறதுனால கர்ப்பப்பை எடுக்க வேண்டி வந்துருமோன்னு பயமா இருக்கு.
5: இப்ப அந்த பயம் தேவையில்ல. நம்ம KMCH-ல June 30 வரை ஃபைப்ராய்ட்ஸ்க்கான இலவச ஆலோசனை முகாம் நடக்குது. கர்ப்பப்பைய பாதுகாக்கும் தழும்பலா எம்போலைசேஷன் சிகிச்சை கொடுக்கறாங்க. தேவைப்பட்டா அட்வான்ஸ் ரோபோட்டிக் சர்ஜரியும் பண்றாங்க. அதிக ரத்த போக்கு வயிற்று வலி, இது சாதாரணமா நினைக்காதீங்க.
6: ரோபோட்டிக் அறுவை சிகிச்சைகளின் முன்னோடிகள் KMCH கோவை. கால் 7418-8741.
7: ஆகாஷவாணி கோயம்புத்தூர்.